0: ನಿಧಮ ಸ ಮ ಮ ಗ ಮ ಮ ಸಗ ಮ ನಿ ಸ ನಿಧ ಮ ಸ ಮದ ಸದ ಮನಿ ನಿನಿ ಮ ಸ ಸ ನಿಧ ನಿ ಸ ಸಗ ಮ ಗ
1: ಅಗಡ ದಿನ್
0: ನಿ ಸ ಸ ದನಿ ನಿ ಮದ ದ ಗ ಮ ಮ ಯಮ ನಿ ರಸ ನಿಧ ಮ ನಿ ರ ಮ ಗ
1: ತರ ದ ಗ ದನ ದಾಮ್ ತಗ ದ ದ ದನ ದಾಮ್ ತನಿ ಕಡ ದ ದಗಡ ದಿನ್ ಕಡ ದ ದಗಡ ದಿನ್ ತನಿ ಕಡ ದ ದಾ

ತುಮ್ ತಕ್ಕದಿ ಕಿಟ್ಟಾಕ್ ದುಮ್ ಕದ ತಿಕ್ಕಿಟ್ಟಾಕ್ ಕುಮ್ ಕರೆದ ಕಡೆ ದುಮ್ ದೇ ತಕ್ಕಡೆ ತಲೆ ಕಡೆ ತಕ್ಕದ ತುಮ್ ತ ತುಮ್ ತ ತುಮ್ ತಕ್ಕದಿ ಕಿಟ್ಟಾಕ್ ದುಮ್ ಕದ ತಿಕ್ಕಿಟ್ಟಾಕ್ ಕುಮ್ ಕರೆದ ಕಡೆ ದುಮ್ ಕರೆದ ಕಡೆ ದೇ ತಕ್ಕಡೆ ತಲೆ ಕಡೆ ತಕ್ಕದ ತುಮ್ ತ.